abitifi na ekuo bi wo ne frɛ wo mo abitifi ko help the age help age hold on mo ye du enti uno bi enya asem bi na sɛ na uno bi kasara so manyi manyi wo so wanyi akɔ ko help age mama ma we wo sɛ ni sɛ wo so wanyi akɔ help age wo so wanyi akɔ help age.